ಸ್ತರ ಬಿಡುತ್ತಿರುವ ಉತ್ತ ಕರೆನ ಉತ್ತರ ತಥಾ ಸಿಸೈ ನಂತರ ಪ್ರಾಧಿಕರಣ ಸಂಬಂಧಿತ ರುಕ್ಮ ಹಾಗೂ ಪ್ರಕರಣ ವಿಶ್ವಾಸ ವ್ಯಕ್ತ ಕರಬಾಕ ಅಪ್ರಾಷ್ಟ್ರೀಯ ಸಮಾಚಾರ ಸೂಚನಾ ತಥಾ ಸಂಚಾರ ಮಂತ್ರಿ ಡಾಕ್ಟರ್ ವಿಕ್ರಮ್ ತಿಮಿರ್ ಸೇನಾ ಪತ್ರಕಾರಿತಾ ಕ್ಷೇತ್ರ ಸೈಬರ್ ಕಾನೂನು ಅನುಪೇಕ್ಷಣ ವ್ಯವಸ್ಥಾಪನ ತಥಾ ನಿಯಂತ್ರಣ ಪ್ರಸಿದ್ಧ ಸರ್ಕಾರ ನೀತಿ ಸೂಚಿಸುವ ಉದ್ದೇಶ ನೀಡಲಾಗಿ ಸ್ಪಷ್ಟ ಪಡಲಾಗ ನೇಪಾಳ ಪತ್ರಕಾರ ಮಹಾಸಂಘ ಲಲಿತ್ಪುರ್ನ ಆಯೋಜನೆ ಬದಲ ಪರಿಸ್ಥಿತಿ ಮತ್ತೆ ಸ್ವತಂತ್ರತಾ ಸಂಸಾರ ಕಾನೂನು ಸಿಮಿಲರ್ ಪತ್ರಕಾರಿತಾ ವಿಷಯ ಕಾರ್ಯಕ್ರಮ ಬೋರ್ಟಿ ಮಂತ್ರಿ ತಿಮಿರ್ ಸೇನಾ ಸರ್ಕಾರ ಸ್ವತಂತ್ರತಾ ರಕ್ಷಾ ಕರ್ತಿ ಸಂಸಾರ ಕ್ಷೇತ್ರ ಸ್ವಚ್ಛ ಸಶಕ್ತ ಜಿಮ್ಮೆವಾರ ವ್ಯವಸ್ಥಿತ ಬಲಾಯ ಪ್ರಭಾವ ಪ್ರಾಥಮಿಕತಾ ಮತ್ತೆ ಪತ್ರಗಳ ಮಹಾಸಂಚಾರ ಮಾಧ್ಯಮ ಕಂತೆ ಜಿಮ್ಮೆವಾರ ಪತ್ರಕಾರಿತಾ ಆತ್ಮಸಾತ್ ಕರ್ತಿ ಸರ್ಕಾರ ಸೈಬರ್ ಸಂಬಂಧಿ ವಿಷಯ ಪತ್ರಕ್ಷೇಪ ಕಲ್ಪನ ಅವಸ್ಥಾ ಸಿರ್ಜನಾ ಮೀಡಿಯಾ ಆರ್ಟಿಕಲ್ ರಾಜ ಸರ್ಕಾರ ಸಂಚಾರ ಮಾಧ್ಯಮ ಬಂಧನಿ ಕರ್ಲಕ್ ಆರೋಪ ಸಮೇತ ಖ್ಯಾತ ಫಲಕ ಉಲ್ಲೇಖ ಕರ್ತಿ ಸಂಚಾರ ಕ್ಷೇತ್ರ ಕುಶಲ ಕಾರ್ಬಲ ಮಾಧ್ಯಮ ಮುಖರ್ಮ ಥಪ್ ಜಿಮ್ಮೆವಾರ ವ್ಯವಸ್ಥಿತ ಬನಾಯ ಭೂಮಿಕಾ ಖ್ಯಾತ ಪ್ರಣ ಕಾರಣ ಫಲವಾಟ ಮಂತ್ರಿ ತಿಮಿರ್ ಸೇನಾ ಪತ್ರಕಾರಿತಾ ಅನುಚಿತ ಹಸ್ತಕ್ಷೇಪ ಪರಿ ಪರಿಣಾಮ ಸರ್ಕಾರ ಅನಪೇತ ಆರೋಪ ಉಲ್ಲೇಖ ಕರ್ತಿ ಸ್ವತಂತ್ರತಾ ಸಮಾನ ಪ್ರತಿ ಸಂಚಾರ ಕ್ಷೇತ್ರ ಪ್ರತಿ ಸಂರಕ್ಷಣ ಉನ್ನಯನ ಪ್ರಕಾರ ಸರ್ಕಾರ ಶಬ್ದ ಪ್ರತಿಪತ್ರ ಕಾನೂನಿ ವಿಷಯ ಲೇಖ ಸಂಚಾರ ಮಂತ್ರಾಲಯ ಮನೆಯ ಅರ್ಜಿ ಕರ್ತಿ ಕಾನೂನಿ ದಾಯರ ಭಿತ್ರ ಸಂಚಾರ ಕ್ಷೇತ್ರ ವಿಕಾಸ ಸರ್ಕಾರ ಸಹಕಾರ ತಯಾರ ಮತ್ತು ಸ್ಪಷ್ಟ ಪಡಬಾರ್ದ ರಾಷ್ಟ್ರೀಯ ಸಮಾಚಾರ ಸಂಘ ಹಮಾರ ಸಂದೇಶ ಕಾ ಸಮಯ ಉರಾಯ ಲಗಲ್ ಬಾ ಹಮಾರ ಸಂದೇಶ ಮಹಿನಾ ಸೇ ಪಹಿಲಾ ಮುಖ್ಯ ಮುಖ್ಯ ಸಂದೇಶ ಪೇ ಖ್ಯಾರಾ ಮಾಸ ಪಡಿ ಗಾಂವ ಮರಲಕ ಐತಿಹಾಸಿಕ ತಥಾ ಸಾಂಸ್ಕೃತಿಕ ಮಹತ್ವ ಭೂಕರ ದಿಹಾ ಉಪಮಾ ಕಮರ್ಮ ಸಂಭಾರ ಕೈಗಿಲ್ ಬಾ ಓ ಸೂಚನಾ ತಥಾ ಸಂಚಾರ ಮಂತ್ರಿ ಡಾಕ್ಟರ್ ವಿಕ್ರಮ್ ತಿಮಿರ್ ಸೇನಾ ಪತ್ರಕಾರಿತಾ ಕ್ಷೇತ್ರ ಹಮಾರ ಸೈಬರ್ ಕಾನೂನು ಅವರ ಕಾನೂನಿ ವ್ಯವಸ್ಥಾ ಕಹಾನಾ ನಿಯಂತ್ರಣ ಪ್ರಭಾವ ಪ್ರಸಿದ್ಧ ಪರಿಣಾಮ ಸರ್ಕಾರದ ಕೌನ ನೀತಿ ಸೂಚಿಸುವ ಉದ್ದೇಶ ನೀಡಲಾಗಿ ಸ್ಪಷ್ಟ ಹಮಾರ ಸಂದೇಶ ಪ್ರಭಾವ 7 ಬಜೆ ನೇಪಾಳಿ ಭಾಷಾ ಹಮಾರ ಸಂದೇಶ ದೇಖಾಯ ಬಾಕಿ ಅವರ ಸಮಗ್ರ ಸಮಾಚಾರ ಕಕ್ಷಕರ ಸರ್ಕು ಸಂಬಂಧ ಪ್ರಾರ್ಥಿಕ ಸಮಯ ಗೌರೀ ಶಂಕರ್ ಸಂಘ ಮನೋಜ್ ಕುಮಾರ್ ಅಭಿತಾ ಆಯಿತು ಪೂರ್ವಾಭ ಎಫ್ ಎಂ ಸುಂಟಿರವಿ ಜಯಪುರ್ ಭಾಗ